0: ಈ ದೇವಿ ಸಂತೃಪ್ತಿಯ ನಗೆಯನ್ನ ತಾನು ಸಾಕ್ಷಾತ್ಕಾರ ಪಡೆದೋಳು ಅನ್ನೋ ಭಾವನೆಯನ್ನು ಮಾತ್ರ ಹೊರಸೂಸದೆ ಈ ನಗೆಯನ್ನು ಅವಲೋಕಿಸಿದ ಮಾನವರಲ್ಲೂ ಸಹ ನಿರಂತರ ಸಂತೃಪ್ತಿ ಹಾಗೂ ಅಂತಃಶಕ್ತಿಗಳು ಸ್ಫುರಿಸುತ್ತವೆ ಅನ್ನೋದು ಸಹ ಈ ಹುಸಿ ನಗೆಯ ಸಂಕೇತ ಆಗಿದೆ. ಈಕೆ ತನ್ನ ತೋಳುಗಳಿಂದಲೇ ಈ ಜಗತ್ತನ್ನು ಸೃಷ್ಟಿಸಿದಳು, ಅದನ್ನು ರಕ್ಷಿಸ್ತಾ ಇದ್ದಾಳೆ, ಇದರ ಪೋಷಣೆಯನ್ನು ಕೂಡ ಒದಗಿಸ್ತಾ ಇರೋದೇ ಅಲ್ಲದೆ ಮಾನವನಿಗೆ ಬರತಕ್ಕಂತಹ ಕಷ್ಟ ನಷ್ಟಗಳನ್ನು ಸಹ ಪರಿಹರಿಸುವ ಶಕ್ತಿ ನೀಡ್ತಾಳೆ ಅನ್ನೋ ವಿವರಣೆಗಳು ಈ ರೂಪದಲ್ಲಿವೆ. ಇವಳ ಬಣ್ಣ ಸೂರ್ಯ ಪ್ರಭೆಯಂತೆ ಬಂಗಾರದಿಂದ ಕೂಡಿದ್ದು, ಈಕೆ ಸೂರ್ಯನ ಕೇಂದ್ರ ಸ್ಥಾನದಲ್ಲೇ ಇದ್ದುಕೊಂಡು ಭೂಮಿಗೆ ಜೀವಾಧಾರವಾಗಿದ್ದಾಳೆ ಅನ್ನೋದು ಸಹ ಇದರ ಅರ್ಥ. ಕೂಷ್ಮಾಂಡಯ ದೇವಿ ವಾಹನ ಸಿಂಹ ಆಗಿದೆ. ಇದು ತನ್ನ ಪರಮಶಕ್ತಿಯ ಪ್ರತೀಕ ಹಾಗೂ ರಾಜತ್ವವನ್ನು ಹೊಂದಿರತಕ್ಕಂತಹ ಲಕ್ಷಣವಾಗಿ ಗೋಚರಿಸುತ್ತೆ. ದೇವಿ ಕೈಲಿರೋ ಅಮೃತ ಕಲಶದ ಬಗ್ಗೆ ಒಂದು ಮಾತು ತಿಳ್ಕೊಂಡ್ಬಿಡೋಣ. ಆಧುನಿಕ ವಿಜ್ಞಾನದ ಪ್ರಕಾರ ನೀರಿನಿಂದಲೇ ಈ ಜಗತ್ತು ಉಗಮವಾಯಿತು ಅನ್ನೋ ನಿರೂಪಣೆ ಇವೆ. ಅದಕ್ಕೆ ಪೂರಕವಾಗಿ ಭಾರತೀಯರಲ್ಲೂ ಸಹ ಪ್ರಾಚೀನ ಸಾಹಿತ್ಯದಲ್ಲಿ ಪೂರ್ಣ ಕಲಶದ ಒಳಗಿಂದಾನೇ ಜೀವ ಜಗತ್ತು ಸೃಷ್ಟಿ ಆಗಿದೆ ಅನ್ನೋದು ಕೂಡ ಒಂದು ವೈಜ್ಞಾನಿಕವಾದ ಸತ್ಯವೇ ಆಗಿದೆ ಅಲ್ವೇ. ಇವತ್ತಿಗೂ ಪವಿತ್ರವಾದ ಪೂಜಾ ಸಂದರ್ಭದಲ್ಲಿ ಕಳಶವನ್ನ ಸ್ಥಾಪಿಸಿ ಅದರಲ್ಲಿ ದೇವಿಯನ್ನು ಆವಾಹಿಸಿ ಪೂಜೆ ಮಾಡತಕ್ಕಂಥದ್ದು ಮುಂದುವರ್ಕೊಂಡು ಬಂದಿರತಕ್ಕಂಥ ಒಂದು ಪರಿಪಾಠ. ಸಾಕ್ಷಾತ್ ಸೂರ್ಯನ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಕೂಷ್ಮಾಂಡ ದೇವಿ ಸೂರ್ಯನ ತರಹ ಜಗತ್ತಿಗೆ ಶಕ್ತಿಯನ್ನ ಬೆಳಕನ್ನ ನೀಡೋ ಆಕರ ಮಾತ್ರ ಆಗಿರದೆ, ಈ ಬೆಳಕು ಕೇವಲ ಭೌತಿಕವಾಗಿ ಬೆಳಕಾಗಿರದೆ ಅಮೂರ್ತವಾದ ಜ್ಞಾನದ ಬೆಳಕು ಸಹ ಆಗಿದೆ ಅನ್ನೋ ಅಂಶನ ನಾವು ಮನಗಾಣಬೇಕಾಗಿದೆ. ಅಂದಹಾಗೆ ಜಗತ್ತನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಕೂಷ್ಮಾಂಡ ಅನ್ನೋ ರೂಪದಲ್ಲಿ ಇವತ್ತು ಕಂಡು ಬರ್ತಾ ಇದ್ದಾಳೆ. ಹಾಗೇನೆ ತನ್ನ ಗರ್ಭದಲ್ಲಿ ವಿಶ್ವಕ್ಕೆ ಜನ್ಮ ನೀಡುವಂತಹ ತಾಯಿಯಾಗಿ ನಾಳೆ ಸ್ಕಂದ ಮಾತಾ ಅನ್ನೋ ಹೆಸರಿನಲ್ಲಿ ಒಂದು ರೂಪವನ್ನು ಪಡೀತಾಳೆ. ಓಂ ದೇವಿ ಕೂಷ್ಮಾಂಡಾಯೈ ನಮಃ.
1: ಇದುವರೆಗೂ ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ಅವರಿಂದ ದಸರಾ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಈಗ ಸಮಯ 6:35. ಆಕಾಶವಾಣಿ ಮೈಸೂರು ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಇಂದು ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ನೋಡೋಣ. ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ.
2: ರತ್ನ

ಸರಪಳಿ ರತ್ನಖಚಿತವೇ ಆಗಿರಬಹುದು, ಆದರೂ ಕಾಲಿಗೆ ಸರಪಳಿ ಇದ್ದರೆ ಅದರಿಂದ ನಡೆಯಲು ತೊಡಕಾಗುತ್ತದೆ. ರತ್ನ